0: ಸಿಂಗರ್ ಅರ್ವಿಂದ್ ಪ್ರಕಾಶ್ ಐಖನಿ ದಬಲ ಸೌಸಂಗ ಹಾದರ ಬನೂರ್ವಿ
1: ಯ ಖಾದಿಮ್ ಖಾಕ್ ದವಲಿ ಜಂಗಿ ಜಿನನ್ ಬೌಡಿ ನಾವಕಿ ಪಸ್ತನ ಪೇಗ್ಲ ಕದರ್
0: ಮನ ಯೋ ಜಹಾನ್ ಮನನ ಅನ್ನವ ದೇನ ಬಾದೋ ಯನಿ ದೇನ ಬಾದೋ ಸುಸ್ತದ ಶೋಯಬ್ ಗೋಲಿ ವಾಲ್ ಚಿಕಿಮ್ ನಿಗನ ಕರಶ್ ಪದ ಗೌಂಡಿ ಜನಾನ ಆಚೆ ದಾಗ ಗಾನ ಚಿಕಿಮ್ ನಿಗನ ದೌದರ್ ಬನ ಊರ್ವಿ ಅನ್ನೋ ಇನ್ಸ್ಲಾ ಟೋಲ್ ಲೋಕ ಬಂದಿನ ಮಸೆದ ನೋಕ್ಲೆ ಗೌಂಡಿ ಜನಾನ ಆಸ ಕರಶ್ ಪದ ಗೌಂಡಿ ಜನಾನ ಸಜ್ಜಿ ಕರ್ದೆ ಊರ್ವಿ ಬಂದಿನ ಮಸೆದ ನೋಕ್ಲೆ ಕನ

0: ಸ್ಮರಿಸಲೇ ಕಡೆಗ ಇಕ್ಕನವರು ಅಲ್ಲಿ ಶೋದ ಮೋಜ್ ಮಸ್ತಿಯಾರ ಹಲ್ಕಿಯ ಖ್ವಾಹವಿಯಾರ
1: ಲಿಸ್ನರ್ ಊರ್ವೆ
0: ಮೋಜ್ ಮಸ್ತಿಯಾರ ಹಲ್ಕಿಯ ಖ್ವಾಹವಿಯಾರ ಮಾರ್ನಿಂಗ್ ಡ್ರೈವ್ ಓಲಾ ಖ್ವಾಜಾ ತೇರದ ಸೈಯಾರ

ಅಚೆ ಮೆಜಿ ಸರ್ ಗುಡ್ ನೈಟ್ ಬಸನೂರ್ ಡೇಡ್ ಜುತಮನ ಐ ಎಂ ನಾದಿ ಬಹಾರ್ ಡೇಡ್ ಕೇಡ್ ದೇವಿ ಸರ್ ಫಾತಾ ವಹನಿ ಫಾತಾ ಪಮಾದೆ ಅಹ್ಪಲ ಜನ ಗ್ರಾನ ಪಮರ ಅಹ್ಪಲ ಜನ ಗ್ರಾನ ಹೋಗ ಜನಾನ ಲೆ ವನ ಇದರ ಪಾಸ ಶಮ ವೈ ವೈ ಮನನ ಶುಕ್ರಿಯಾ ಬೆಹದ ಬೆಹದ ಮನನ ಅಚೆ ಮೆ ಕಿಡುರ್ ಜಹಾನ ಮಾಶಾಲ್ಲಾ ವೆಲ್ ಡನ್ ವೆಲ್ ಡನ್ ವೆಲ್ ಡನ್ ವೆಲ್ ಡನ್ ವೆಲ್ ಡನ್ ಅವಶ್ಯ ವಿಜಯ ಬಿಲ್ಕುಲ್ ಪರ್ಫೆಕ್ಟ್ ಹೇ ಮೌಜ್ ಮಸ್ತಿ ಶೋ ಕೆ ಸಾಥ್ ಡೇಡ್ ಜುತಮನ ಯೋ ಜಹಾನ ಮನ ಅಚೆ ರಶ ಅಚೆ ನನ್ ಯಲ್ಲಾ ನಕುಲ್ ಕಡಮ್ ಅಚ್ಚಾ ಸೈಡ್ ಏರ್ ಜೊತವನ್ನ ಯೋ ಜಹಾನ್ ಮಣ ಲಸುನ ಕುಲ್ ಕಡಮ ವಿಖಿ ಪೈಶವನೆ ಸೈಡ್ ಏರ್ ಜೊತವನ್ನ ಯೋ ಜಹಾನ್ ಚೆನ್ನ ಎಲ್ಲ ಸುನಾ ಕುಲ್ ಕಡಮ ಲಿಖಲಾಯ್ತು ಬಸ್ ಪೈಸೋ ಬೇಹದ ಬೇಹ